timi bubugu ye no saa na dj promise bo won nwuma oha obi timi firi wo so amane bi timi firi wo so wakoma timi twa wo yem hwan na timi bo nwum sei ema osoro ni asase ejitu mu se eye aw promise ba ye nwum na fa ye kobo sha asase ne so